na Mose so firi Misraim nyinaa. Na ehefo ho na eye no hi mfirinsi aduanan no. Enye wona a wo ye bone a wan mu gugu esre so no. Na ehefo no woka won tam se won hyene ne homi mu. Enye wona a wo ye aso ode no. Na ye hunu se ogye a wan